ನಿರಂಕಾರ ನಿರಭಕಾರ ನಿರಲಂಬ ಆದ ನೀಲ ನಾದ ಸಾಂಬ ತಾಕ ಮೂಡ ಚಾರ್ತ ಭೇದ ಜಾಕೋ ಪೇವನ ಪಾವತ ಭೇದ